ಮಾಡೆ ಅದೇ ಮಾಡೆ ಅದೇ ಪಾಡಿ ತನ್ನ ತನ್ನ ಶ್ರೀ ಗುರು ರಾಮದಾಸ ಸಾಹಿಬ ಜೀಯ ಪಾಪ ಜೀ ಪಾವನ ಪವಿತ್ರ ಅಸ್ಥಾನ ಸಚಂಡ ಶ್ರೀ ಹರಿಮಂದರ ಸಾಹಿಬ ಜೀ ವಿಖೇ ತನ್ನ ತನ್ನ ಸತ್ಗುರು ಶ್ರೀ ಗುರು ಗ್ರಂಥ ಸಾಹಿಬ ಜೀಯ ಮಹಾರಾಜ ಆಪ ಜೀ ದೇ ಹಜೂರ ಶಬದ ಚಂಕೇ ಅನ್ನ ಸಾಹಿಬ ಜೀ ಕೀ ಅರ್ದಾಸ.